ಆಸ್ಪದ ಮಾರ್ಗಭೂತೇ ಭವಂತಿ ಭೂಯಃ ಪುರುಷಾಸುರತ್ವಾತ್. ಅಸ್ಮಾಕಂ ಜೀವನಸ್ಯ ಸರ್ವೇಪಿ ಕ್ರಿಯಾಕಲಾಪ ಮನುಷ್ಯ ವಾಚ ಕರ್ಮಣ ರಾಷ್ಟ್ರ ಸೇವಾರ್ಥಂ ಸಮರ್ಪಣೀಯ ಭವಂತಿ. ರಾಷ್ಟ್ರ ಪ್ರಥಮ ಸ್ವಾರ್ಥ ದ್ವಿತೀಯ ಏಸಾ ಭಾವನಾ ರಾಷ್ಟ್ರ ಪ್ರೇಮಸ್ಯ ಮೂಲಮಸ್ತಿ. ರಾಷ್ಟ್ರಸ್ಯ ಸಂರಕ್ಷಣಂ ವಿಕಾಸಂಚ ಕೇವಲಂ ಶಾಸನಸ್ಯ ಪ್ರಶಾಸನಸ್ಯ ದಾಯಿತ್ವಂ ಅಪಿತು ಸರ್ವೇಷಾಂ ಜನಾನಾಮಪಿ ಪುನೀತ ಕರ್ತವ್ಯಂ ಅಸ್ತಿ. ರಾಷ್ಟ್ರೇ ಜೇ ನಿವಸಂತಿ ತೇ ಸರ್ವೇ ರಾಷ್ಟ್ರಸ್ಯ ರಿಣಿ ಭವಂತಿ ಅತಃ ತೇ ತಂಗ್ ರಾಷ್ಟ್ರಂ ಸಮುನ್ನತಿಂ ಪ್ರತಿ ನೇತುಂ ಪ್ರಯತ್ನಂ ಕುರುವಂತು. ಪ್ರಾಚೀನ ಕಾಲೇಪಿ ಅಸ್ಮಾಕಂ ಋಷಯ ಸೇನಾನಾಯಕ ಕ್ರಾಂತಿವೀರ ಚ ರಾಷ್ಟ್ರ ಸೇವಾಯ ಸ್ವ ಸ್ವ ಜೀವನಂ ಅರ್ಪಿತವಂತ. ಅಸ್ಮಿನ್ ಕ್ಷೇತ್ರೇ ಋಷಿ ದಧೀಚೇ ಬಲಿದಾನಂ ಸದೈವ ಸ್ಮರಣೀಯಂ ತೇ ಅಸ್ಮಾನ್ ಪ್ರೇರಯತಿ ಅಹರ್ನಿಶಂ ಜತ ರಾಷ್ಟ್ರ ಸೇವಾ ಸರ್ವೋಚ್ಚ ಧರ್ಮ. ಭಗವದ್ಗೀತಾಯಂ ಸ್ವಯಂ ಶ್ರೀ ಭಗವಾನ್ ಕೃಷ್ಣೇನ ಉಕ್ತಂ ಜತ್ ಕ್ಲೇಬ್ಯಂ ಮಾಸ್ಮ ಗಮಃ ಪಾರ್ಥ, ಅರ್ಥಾತ್ ಕರ್ತವ್ಯ ರಾಷ್ಟ್ರಹಿತೆ ರಾಷ್ಟ್ರರಕ್ಷಣೆ ಚ ಅಸ್ಥಾಪನೀಯಂ. ಸ್ವಾರ್ಥಂ ಪರಿತ್ಯಜ್ಯ ರಾಷ್ಟ್ರಸ್ಯ ಕಲ್ಯಾಣಂ ಯದಿ ವಯಂ ಪ್ರಥಮತಯಾ ಚಿಂತಯೆ ತರ್ಹಿ ಭಾರತಃ ಪುನಃ ವಿಶ್ವಗುರು ಭವಿಷ್ಯತಿ ಅತ್ರ ನ ಕಾಪಿ ಶಂಕ. ಭಾರತೀಯ ಹಿ ಸದಾ ಮಾತೃಭೂಮಿಂ ದೇವರೂಪೇಣ ಪೂಜಿತ, ಯತಃ ರಾಮಃ ಲಂಕಾಂ ಜಿತ್ವಾ ಸ್ವದೇಶಂ ಏವ ವರ್ಣೀಯಂ ಅಚಿಂತಯತ್. ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ.